ಮನ್ ವಾಸನಾವೇ ಸುಖವು ಚೇತನ ಉಪಮಾಗೇ ಇಕ್ವೇ ಇಪತು ಮನ್ ವಾಸನಾವೇ ಸುಖವು ಚೇತನ ಉಪಮಾಗೇ ಇಕ್ವೇ ಇಪತು ಮನ್ ವಾಸನಾ